0: वेदम आर सुनिए
1: ಟಕ್ಕಿಟ್ಟಿಗೆ ನಾನು ಧಾಗ್ರೆ ಟಕ್ಕಿಟ್ಟಿಗೆ ನಾನು ಧಾಗ್ರೆ ಟಕ್ಕಿಟ್ಟಿಗೆ ಕತ್ತಾಗದಿಗೆ ನಾನು ಧಾಗ್ರೆ ಟಕ್ಕಿಟ್ಟಿಗೆ ಕತ್ತಾಗದಿಗೆ ನಾನು ಧಾಗ್ರೆ ಟಕ್ಕಿಟ್ಟಿಗೆ ಕತ್ತಾಗದಿಗೆ ನಾನು ಧಾಗ್ರೆ ಟಕ್ಕಿಟ್ಟಿಗೆ ಕತ್ತಾಗದಿಗೆ ನಾನು ಧಾಗ್ರೆ ಟಕ್ಕಿಟ್ಟಿ